30 30 30 30 30 30 wa ona me bompa ye e wo zoom me so si zoom wa ona ye bompa ye wo tv so aha na radio so aha na che se pastor Desmond ma zoom nti na em se ntinuti se me ka zoom na o titi ni ase shema kuma ko 30 times am sisi a shema mi sisi a en se me mana ye no mo ase no mo ye no kwafo aha on fe hu emne kase na Yesu basi.